ಹೇ ಮನಮೋಹನ್ ಮಧು ರಾಶಿ ರಕ್ಷಿತ್ ಚಿತ್ರಂಜನ್ ಕಮಲೆ ಸರೋಜ್ ಆರ್ತಿ ರೇಖಾ ರಿತಿಕಾ ರಿಯಾ ಔರ್ ರಿಷಭ್ ರಾಜಾವತ್ ಕಿ ತು ಲೀಜಿಯೇ ಸುನಿಯೇ ಅಪ್ನಿ ಪಸಂದ್ ಪರ್ ಫಿಲ್ಮ್ ಹಸೀನಾ ಮಾನ್ ಜಾಯೇಗಿ ಕಾ ಯೇ ಗೀತ್.